ಅನುಸಂಧಾನ ಶಾಸ್ತ್ರೀಯ ಸಂಗೀತ ಸಭಾ ಕಾರ್ಯಕ್ರಮ ಅನುಸಂಧಾನ ಶಾಸ್ತ್ರೀಯ ಸಂಗೀತ ಸಭಾ ಕಾರ್ಯಕ್ರಮంలో ಶ್ರೀಮತಿ ಚಲ್ಲಾ ಪ್ರಭಾವತಿ ಗಾರಿ ವಯೋಲಿನ್, ಶ್ರೀ ಧನ್ವಡ ಅನಂತ್ ಗಾರಿ ಮೃದಂಗಂ ವಿಂಟುನಾರು. ಮೀರು ವಿನ್ನದಿ ಅಮ್ಮ ಆನಂದದಾಯಿನಿ ಗಂಭೀರ ನಾಟಂ, ಆದಿ ತಾಳಂ ಡಾಕ್ಟರ್ ಮಂಗಳಂಪಲ್ಲಿ ಬಾಲಮುರಳೀಕೃಷ್ಣ ಗಾರಿ ರಚನ. ರೆಂಡವ ಅಂಶಂ ಮಹಾಗಣಪತಿಂ ತೋಡಿರಾಗಂ ರೂಪಕ ತಾಳಂ ಮುತ್ತುಸ್ವಾಮಿ ದೀಕ್ಷಿತಾರ್.